ಹಾತಿ ಅನಹತಾ ಶಬ್ದ ವಾಜಂತ ಪೇರಿ ರಹಾವ್ ಸಹಸ ತವ ನೈನ ನನ ನೈನ ಹಹ ತುಹಿ ಕೋ ಸಹಸ ಮೂರ್ತ ನನಾ ಏಕ ತೋಹಿ ಸಹಸ ಪದ ಬಿಮಲ ನನ ಏಕ ಪದ ಗಂಧ ಬಿನ್ ಸಹಸ ತವ ಗಂಧ ಇವ ಚಲ್ತ ಮೋಹಿ ಸಬ ಮಹ ಜೋತ ಜೋತ ಹೈ ಸೋಯಿ ಕಿಸ ದೈ ಚಾನಣ ಸಬ ಮಹ ಚಾನಣ ಹೋಯಿ ಗುರ ಸಾಖೀ ಜ್ಯೋತ ಪ್ರಗಟ ಹೋಯ ಜ್ಯೋತಿಸ ಭಾವೈ ಸೋ ಆರತಿ ಹೋಯ ಹರ ಚರಣ ಕಮಲ ಮಕರಾಂದ ಲೋಭಿತ ಮನೋ